ಚಕ್ಕೆರೆ ಕಂಟೆ ತೀಪಿ ಚಕ್ಕೆರೆ ಕಂಟೆ ತೀಪಿ ದದಿ ಸಾರಮು ಕಂಟೆನು ರುಚ್ಯಮೌನು ಪೆಂಪೆಕ್ಕಿನ ತೇನೆ ಕನ್ನ ಅತಿ ರುಚ್ಯಮು

ನವನೀತ ಚೋರ ಗೋಪಾ ವಹೆ ಗುರು ವಹೆ ಗುರು ವಹೆ ಗುರು ಬೋಲೋ ವಹೆ ಗುರು ವಹೆ ಗುರು ವಹೆ ಗುರು ಬೋಲೋ ಸತ್ಯ ನಾಮ ಸತ್ಯ